ಅರ್ಜುನಂ ಉಜ್ಜಯಿನ್ನಾತ್ ಮಹಾಕಾಲಂ ಓಂಕಾರ ಅಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೈತು ಬಂದೇ ತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಾಣಸ್ಯಾಂತು ವಿಶ್ವೇಶ್ವಂ ತ್ರ್ಯಂಬಕಂ ಗೌತಮೀ ತಟೇ ಹಿಮಾಲಯೆ ತು ಕೇದಾರಂ ಗೃಷ್ಣೇಶಂ ಚ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠಿನ್ನರಃ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತೆ. ರಸಿಕ ಮಹಾರಾಷ್ಟ್ರೀಯ ಭಕ್ತ ಭಾಗ್ಯವಾನ್, ಇಥ ತ್ರ್ಯಂಬಕೇಶ್ವರ, ಭೀಮಾಶಂಕರ್, ಘೃಷ್ಣೇಶ್ವರ, ವೇರುಳ್, ಔಂಢಾ ನಾಗನಾಥ್ ಆಣಿ ಪರಳಿ ವೈಜನಾಥ್ ಅಶೆ ಪಾಚ ಜ್ಯೋತಿರ್ಲಿಂಗ. ಇಥ ಭಕ್ತ ಫಕ್ತ ಶ್ರಾವಣಚ ನಾಹಿ ತರ್ 12 ಮಹಿನೆ ಸೋಯಿಸ್ಕರ್ ಹೋಯಿಲ್ ತೆವ್ಹಾ ದರ್ಶನ ಅಸೇತಾತ್. ಬೇಲ್ ಪಾನ್ ಫುಲ ವಾಹುನ್ ಶಿವಾಚಿ ಪೂಜಾ ಕರ್ತಾತ್, ಆರಾಧನಾ ಕರ್ತಾತ್. ಆಟಪಾಟ ನಗರ ಹೋತ, ತಿಥ ಏಕ ರಾಜಾ ಹೋತ ಅಶಿ ಧಾರ್ಮಿಕ ವ್ರತಕಥಾ ಸದ್ಯ ಶ್ರಾವಣಿ ನಿಮಿತ್ತಾನ ಸುರು ಆಹೆ. ಹಿ ಸಾಠ ಉತ್ತರಾಚಿ ಕಹಾಣಿ ಪಾಚಾ ಉತ್ತರಿ ಸುಫಲ ಸಂಪೂರ್ಣ ಅಶಾ ಸುಖದ ಶೇವಟಾನ ಶ್ರಾವಣಾತಲ್ಯಾ ಪ್ರತ್ಯೇಕ ವಾರಾಚಾ ಕಹಾಣಿಚ ಆಣಿ ಭಕ್ತಾಂಚ ನಾತ ತಸ ಫಾರ ಜುನ. ಯಾ ಲೋಕಕಥಾಂವರ್ ಕಿತ್ಯೇಕ ಪಿಢ್ಯಾ ಹಿ ಭಕ್ತಿ ಸುರು ಆಹೆ. ಕಿತಿ ಮಹಿಮಾ ಗಾವಾ ಶಂಕರಾಚಾ ರೂಪಾಚಾ ಗುಣಾಚಾ ತ್ಯಾಚ ಅಸ್ತಿತ್ವ ಅತ್ರ ತತ್ರ ಸರ್ವತ್ರ. ಆಪಲ್ಯಾಕಡೆ ಡೋಳೆ ಉಘಡೂನ್ ಠೇವೂನ್ ಬಘತಾತ್ ಆಣಿ ಯಾಚ ಭಾನ ಪ್ರತ್ಯೇಕ ಕೃತಿ ವೇಳಿ ಆಹೆ. ಲೋಭ ಮೋಹಾಪಾಸೂನ್ ಕಸ ದೂರ ರಹಾವ ಯಾ ವೈರಾಗ್ಯಾಚಾ ಆದರ್ಶಚ. ಕೈಲಾಸ ಪರ್ವತ ಆಣಿ ಅಂಗಾಲಾ ಚಿತಾಭಸ್ಮ ಪುರೇಸ. ಯಾ ಸರ್ವ ಶಕ್ತಿಮಾನ್ ಅಶಾ ದೇವಾಚ ಆಪಲ್ಯಾ ಸರ್ವಾನ್ವರ್ ಅಹೋರಾತ್ರ ಲಕ್ಷ ಆಹೆ. ಹಿ ಜಾಣಿವಹಿ ಕಲ್ಯಾಣಕಾರಿಚ. ಚಲಾ ಮರಾಠಿ ಚಿತ್ರಪಟ ಸಂಗೀತಾಚ ಕಾರ್ಯಕ್ರಮ ಸುರು ಕರ್ತಾನ ಶ್ರದ್ಧಾಪೂರ್ವಕ ಶಿವಸ್ತುತಿ ಕರೂಯಾ.